ಹನುಮಂತ ಪ್ರಭುಕ ಸೇವ ಸಗಲೋದಾನ ಪ್ರಭುಕ ಸೇವ ದುಃಖ ನಾಪೆ ಮೇಲೆ ಕೃಪಾರ ನಿಹಾಲ ಉನ್ಕಿ ಸೇವಾ ಸೋಹಿ ಲಾಗೇ ಜಸ್ ನು ಕೃಪಾ ಕರೇ ಬಡ ಪಾಗ ನಾಮ ಜಸ ಪಾವೇ ಬಸರಾಮ ನಾನೇ ತಿನ್ ಪುರಖೋ ತುಮ ಕರಮಾಲ ಜೋ ಕಿಸ ಕರ ಸೋ ಪ್ರಭ ಕೈ ರಂಗ ಸದಾ ಸದಾ ವಸೈ ಹರ ಸಂಗ ಸಹ ಸುಭಾಯ ಹೋವೇ ಸೋಹೇ ಕರಣೇ ಹರ ಪಛಾಣ ಸೋಹೇ ಪ್ರಭ ಕಾ ಗೇತನ ಮಿಠಲ ಕಾನ ಜಸ ಸತ್ಯ ಸದ ಸ್ಥಾನ ಜಸ್ ತೇ ಜಸ್ ಸಮಾಯ ಸಮಾಯ ಸುಖ

ಸ್ವಸ್ಪರ್ಶನ್ ಪೈ ಗುರುದೇವ ಪೂರ್ಣ ಸೇವ ಕಿ ಸೇವ ಆಲ್ ದಿಂದಾಲ್ ಬಕಾರ್ಥ ರಹತೆ ರಾಮ ನಾಮ ಸುನ ರಸನ ಕಹತೆ ಕರ ಪ್ರಸಾದ ದಯಾ ಪ್ರಭು ತಾರಿ ನಾನಕ ನೇ ಭೀ ಖೇಪ ಮಾರಿ ಪ್ರಭು ಕಿಯೋಸ ಕರೋ ಸನ್ಮೇ ಸಾವಧಾನಿ ಕಾಗೃತಿ ಸುಖ ಮುನಿ ಸಾ ಗೋವಿಂದ ಗುರು ನಾಮ ಜಸ ಮನೋ ಬಸ ಸೋತ ನಿಧಾನ

ಮುಖ ಭಾಗ ಪಾದಶಾಹಿ ದಸಮಿ ಶಪ ಶಾಂತತ್ವ ಪ್ರಸಾದ ಚಕ್ಕರ ಚಿಹ್ನ ಅರ್ಭರ್ಣ ಜಾತ್ರ ಪಾದ ನಹೆ ರೂಪರಂಗ ರೇಖ ಪೇ ಗೌ ಗಹನ ಸಗದ ಗೇ ಅಚಲ ಮೂರ್ತನ ಭಾವ ಪ್ರಕಾಶ ಅಮಿತೋಜ ಹಿಜ್ಜ ಕೋಟ ಇಂದ್ರಾನ ಶಾಹ ಶಹಾಣ ಗಣಿಜ ತ್ರಿಭವನ ಮಹೀಪ ಸ್ವರ್ಣರ್ ಅಸುರ ನೇತ ನೇತ ಮಂತ್ರಣ ಕಹತ ತ್ವಾ ಸರ್ವನಾಮ ಕಥೆ ಕವನ ಕರುಣಾಮ ಕರುಣಾಮ ವರ್ಣ ಸುಮತ್ ಭುಜಂಗ ಪ್ರಯಾತ ಶಾಂತ ನಮಸ್ತವಾಂಗ್ ಅಕಾಲೇ ನಮಸ್ತವಾಂಗ್ ಕೃಪಾಲೇ ನಮಸ್ತಂಗ ರೂಪೇ ನಮಸ್ತಂಗ ಅನುಪೇ ನಮಸ್ತಂಗ ಪೇಖೇ ನಮಸ್ತಂಗ ಅಲೇಖೇ ನಮಸ್ತಂಗ ಅಕಾಯೇ ನಮಸ್ತಂಗ ಅಜಾಯೇ ನಮಸ್ತಂಗ ಗಂಜೇ ನಮಸ್ತಂಗ ಪಂಜೇ ನಮಸ್ತಂಗ ನಾಮೇ ನಮಸ್ತಂಗ ಠಾಮೇ ನಮಸ್ತಂಗ ಕರ್ಮಂಗ ನಮಸ್ತಂಗ ಧರ್ಮಂಗ ನಮಸ್ತಂಗ ನಾಮಂಗ ನಮಸ್ತಂಗ ತಾಮಂಗ ನಮಸ್ತಂಗ ಜೀತೇ ನಮಸ್ತಂಗ ಬೀತೇ ನಮಸ್ತಂಗ ಬಾಹೇ ನಮಸ್ತಂಗ ಟಾಹೇ ನಮಸ್ತಂಗ ನೀಲೇ ನಮಸ್ತಂಗ ನಾದೇ ನಮಸ್ತಂಗ ಶೇದೇ ನಮಸ್ತಂಗ ಗಾದೇ ನಮಸ್ತಂಗ ಗಂಜೇ ನಮಸ್ತಂಗ ಪಂಜೇ ನಮಸ್ತಂಗ ಉದಾರೇ ನಮಸ್ತಂಗ ಪಾರೇ ನಮಸ್ತಂಗ ಸ್ವ ಏಕ ನಮಸ್ತಂಗ ಅನೇಕ ನಮಸ್ತಂಗ ಪೂತೇ ನಮಸ್ತಂಗ ಜುಪೇ ನಮಸ್ತಂಗ ಧರ ಕರ್ಮೇ ನಮಸ್ತಂಗ ಧರ ಪರಮೇ ನಮಸ್ತಂಗ ಧರ ತೇಸೇ ನಮಸ್ತಂಗ ಧರ ಪೇಸೇ ನಮಸ್ತಂಗ ಧರ ಡಾಮೇ ನಮಸ್ತಂಗ ಧರ ಕಾಮೇ ನಮಸ್ತಂಗ ಧರ ದಾತೇ ನಮಸ್ತಂಗ ಧರ ಗಾತೇ ನಮಸ್ತಂಗ ಧರ ಧೂತೇ ನಮಸ್ತಂಗ ಭೂತೇ ನಮಸ್ತಂಗ ಲೋಕೇ ನಮಸ್ತಂಗ ಶೋಕೇ ನಮಸ್ತಂಗ ಧರ ತಾಪೇ ನಮಸ್ತಂಗ ಥಾಪೇ ನಮಸ್ತಂಗ ತ್ರಮಾನೇ ನಮಸ್ತಂಗ ನಿಧಾನೇ ನಮಸ್ತಂಗ ಅಗಾಹೇ ನಮಸ್ತಂಗ ಅಬಾಹೇ ನಮಸ್ತಂಗ ತ್ರಭರ್ಗೇ ನಮಸ್ತಂಗ ಅಸರ್ಗೇ ನಮಸ್ತಂಗ ಪ್ರಭೋಗೇ ನಮಸ್ತಂಗ ಸುಯೋಗೇ ನಮಸ್ತಂಗ ರಂಗೇ ನಮಸ್ತಂಗ ಪಂಗೇ ನಮಸ್ತಂಗ ಗಮ್ಮೇ ನಮಸ್ತ ಸರಮ್ಮೇ ನಮಸ್ತಂಗ ಜಲಾಶ್ರೇ ನಮಸ್ತಂಗ ನಿರಾಶ್ರೇ ನಮಸ್ತಂಗ ಜಾತೇ ನಮಸ್ತಂಗ ಪಾತೇ ನಮಸ್ತಂಗ ಆಮಾಜ್ವೇ ನಮಸ್ತಾಜ್ವೇ ಅದೇಸಂಗ ದೇಸೇ ನಮಸ್ತಂಗ ಭೇಸೇ ನಮಸ್ತಂಗ ಧರ ಬಾಮೇ ನಮೋ ಸರ್ವ ನಮಸ್ತಂಗ ಧರ ತಾಮೇ ನಮಸ್ತಂಗ ಧರ ಬಾಮೇ ನಮೋ ಸರ್ವಕಾಲೇ ನಮೋ ಸರ್ವ ದಯಾಲೇ ನಮೋ ಸರ್ವ ರೂಪೇ ನಮೋ ಸರ್ವಭೂಪೇ ನಮೋ ಸರ್ವ ಖಾಪೇ ನಮೋ ಸರ್ವ ಥಾಪೇ ನಮೋ ಸರ್ವ ಕಾಲೇ ನಮೋ ಸರ್ವ ಪಾಲೇ ನಮಸ್ತಸ್ ದೇವಾಯ ನಮಸ್ತಂಗ ಜನ್ಮೇ ನಮಸ್ತಂಗ ಸ್ವಭನ್ಮೇ ನಮೋ ಸರ್ವ ಗೌಣೇ ನಮೋ ಸರ್ವಪೌಣೇ ನಮೋ ಸರ್ವರಂಗೇ ನಮೋ ಸರ್ವಭಂಗೇ ನಮೋ ಕಾಲ ಕಾಲೇ ನಮಸ್ತಸ್ ದ್ಯಾಲೇ ನಮಸ್ತಂಗ ಭರ್ಣೇ ನಮಸ್ತಂಗ ಅಮರ್ಣೇ ನಮಸ್ತಂಗ ಜರಾರಂಗ ನಮಸ್ತಂಗ ರತಾರಂಗ ನಮೋ ಸರ್ವ ತಂದೇ ನಮೋ ಸತ್ತಬಂದೇ ನಮಸ್ತಂಗ ಧರ ಸಾಕೇ ನಮಸ್ತಂಗ ಧರ ಭಾಕೇ ನಮಸ್ತಂಗ ರಹಿಮೇ ನಮಸ್ತಂಗ ಕರೀಮೇ ನಮಸ್ತಂಗ ನಂತೇ ನಮಸ್ತಂಗ ಮಹಂತೇ ನಮಸ್ತಸ್ತರಾಗೇ ನಮಸ್ತಂಗ ಸುಹಾಗೇ ನಮೋ ಸರ್ವಸೋಖ ನಮೋ ಸರ್ವೋಖ ನಮೋ ಸರ್ವಕರ್ತಾ ನಮೋ ಸರ್ವರ್ತಾ ನಮೋ ಜೋಗ ಜೋಗೇ ನಮೋ ಭೋಗ ಭೋಗೇ ನಮೋ ಸರ್ವದಯಾಲೇ ನಮೋ